0: ಸರ್ ಆಕ್ಟಿವೇಟ್ ಕರಗನ್ನ
1: ಡೈಲಿ ಡ್ರೈವ್ ಎಕಕಟ ಸ್ಮಾರ್ಟ್ ಚಾಯ್ಸ್ ಎಕಕ್ BYD Sealion 5 ಸುವಪಹಸುವಿನ್ ಗಮನನ್ನ ಇತಿರಿಯ ವೇಡಿ ಕರಗನ್ನ BYD Sealion 5 ಸ್ಮಾರ್ಟ್ ಡ್ರೈವ್ ಸ್ಮಾರ್ಟ್ ಸೇವಿಂಗ್ಸ್ ಬಿದ್ವೈ ಕೈ ಕೈ ದಕೈ 125 125 ಟ ಅದಬ ಕಾಲ್ ಕರ ಒಬೇ BYD ಕ ವಿನ್ ಕರಗನ್ನ
2: ಹೃದ ರೋಗ ಸ್ನಾಯು ರೋಗ ಆರ್ಥರೈಟಿಸ್ ಸತಲು ಒಬಿಟ ತಿಬಿನ ಓ ನೇಮ ರೋಗ್ಯಾಕ್ ನಿಟ್ಟಾವಟ ಸುವ ಕರಗನ್ನ ಸಿವನಗಲ ಕಮಲ್ ಬಂದುಲ ವೇದ ಪಹತ ಹಮವನ್ನ ಆಯುಮ ಆಯುರ್ವೇದ ವೇದ ಮದುರ ಬೋಗಹ ಹಂದಿಯ ಕಿರಿ ಬನ್ನಾರ ಸಿವನಗಲ ಬಿಂದು ಐ
3: 8 2 5 40 FM 95.8 Net FM.
4: Udaya time inadi dekai dan.

ಉದಯದ ಹಯಾಯಿ ವಿನಾಡಿ ವಿಸಿ ಹಯಾಯಿ ವೆಲಾಭ ದೇವಿನು ಮಾವತ ಗಿಂದ್ರ ಟಿಕೆಟ್ ಹಾಗೆ ನಿನ್ನ ಸೆಟ್ ಗಮ್ಮ ತಕ್ಕರನ್ನ ತಮೈ ಹದನ್ನೇ ಮೇವೆಲಾವೆ ವೆಡಗರ್ನ ಗಮನ್ ಹಿಡಿಯತ್ತಿದ್ದು ದೇವಿನು ಮಾವತ ಅತ್ತಕ ತಮೈ ಅಸ ಅಪಿದ್ ಮೇವೆಲಾವೆ ಯಾವ ಹಾಗೆ ನಿನ್ನವ್ವಾ ರೈಟ್ ಇಟ ಪಾಸ್ ಕೌದು ಮಟಪಿ ಮೆಸೇಜ್ ಗೆ ದಾಳ್ತೀನಿ ಲಲಿತ್ ಪೆರೇರಾ ಓಕೆ ಅನಿವಾರ್ಯ ಮಂಗು ಆಬೇಕು ತುಕರ ಗಣ್ಣ ಇಟ ಪಾಸ್ ಸುಬುದಾಸ ಕೋಯ್ ವಾಸ ಅಪಿದ್ ಮೇವೆಲಾವೆ ಯಾವ ಹಾಗೆ ನಿನ್ನ ವಕೀಲ ಅನುರ ಮೆಸೇಜ್ ಕಲ್ಲತ್ತಿಗೇನೋ ಅನುರ ಆವತ್ತೆಗೆ ತುಕರ ಗಣ್ಣ ಇಟ ಪಾಸ್ ಗುಡ್ ಮಾರ್ನಿಂಗ್ ಅಸ ಅದಾಪಿ ಜನೀಬ್ರೋ ನೆತಿನಿಸ ದೇದ್ರು ಮಾವತರ ಅಭಿವತ್ ತೆಗೆದು ಕರೆಗಣ್ಣ ಕೇಳ ತೆಗಿನ ವಾ ಕಹವತ್ತಿಂಗ್ ಪ್ರಸಾದ್ ಮೋಟರ್ಸ್ ಕಟ್ಟಿ ಒಕ್ಕೋಮೆ ಕೆತು ಕರೆಗಣ್ಣ ಥ್ಯಾಂಕ್ ಯು ಯಾಲು ಹಟ್ಟಿಯಾಕ ಮೆಸೇಜ್ ಕೇಳ ತೆಗಿನ ಯಾಕೆ ನಮ್ ಟಿಕ ಒಕ್ಕೋಮೆ ಇವಲ್ಲ ತೆಗಿನವಾ ಮಂಗೆ ಸೆಟ್ ಮೆಕೆತು ಕರೆಗಣ್ಣ ಹರಿದ ತಂಗಲ್ಲೇನ್ ಅಪ್ಸರ ಗುಡ್ ಮಾರ್ನಿಂಗ್ ಉದಯ ಪಾಂದರ ಮನೆಗಿಲ್ಲ ಇನ್ ನೆನೆದ ಹಾವು ಗುಡಕ್ಕ ಆದರೆ ಮಮ್ಮಿ ಇಲ್ಲಂಗಡೆ ಲಾಸ್ತಿ ಕರೆಗಿನ ತೀನ ಸಿಂಧೂಟ ಕೆತು ಕರೆಗಣ್ಣ ಹಾಯ್ ಗೋಮದ ಡಿ ಜೆ ಆಸಾ ಅಪಿತ್ ಮೇವೆಲಾವೆ ದೆದುರು ಮಾವದ ಹಾಗೆ ನಿನ್ನವ ಅಪಿಟ್ ಲಸನ ಸಿಂಧು ಅಕೋಣಿ ವೆಡಕರ್ಣ ಗಮ ವೈಫ್ ಟಾ ಇಟ ಪಾಸೆ ಮಲ್ಲ ದಿನ್ನ ಕೆಶಾನ್ ಚಮಿಲ್ ಬಾಯಿ ಲಸನ್ ಸಿಂಧು ಟೆಕೆತುಕರ ಗಣ್ಣ ಕೇಳ ತಿಗನವ ಬಟ್ ಆಗಿ ನಮೇವಲನೇ ಕುದುಕರಣ್ಣಿದೆ ಹಗ್ಗಾಲ ನಮೇವನ್ನ ಹರಿದ ಬಿಂದು ಹತ್ಸೆಯ ಕೊಲಹ ಅನೂಪಹಾಯ್ ಅನೂಪಹಾಯ್ ಅನೂಪಹ ದಿಗನವ ದೆದುರು ಮಾವತ ಪೆತ್ತರ ವಾಟ ದಿಗ್ಗ ಮೆಸೇಜ್ ಕಕ್ಕೆ ವನ್ನು ಪುಲುವಾಂಗ್ ವೆಡಗರ್ಣ ಗಮನ್ ನಂಗೆ ಇನ್ನೆ ಒಡಿ ಮೆಸೇಜ್ ಕದ್ದಾನ್ ಮೆನ್ನ ಮೇವೆಲಾವೆ ಅಪಿ ಹಾಗೆ ಇನ್ನವ ಕೇಳ ಹರಿ ಸಾಮಾನ್ಯ ಉನ್ನ ಕ್ಯಾಸ ಹೆಮಿರಿ ಸಾವ ಮೇಧಾವಾಸಲ ಅತಿಶಯ ಸಾಮಾನ್ಯ ಏನೇದ ನಿಕಂಗೆ ಎದುರಿಗೆ ಹ್ಯಾಮತ್ ಕೇನೇದ ಹೆಂಗಪುಡ್ಡಾರ ಇದನವಾಗೆ ವಾಡಿ ಎಲ್ಲ ನೆಗಿರಿನ ಕೂಡ ಮೆನ್ನ ಮೇ ಕೊಂದೆ ಮೆನ್ನ ಮೇ ಹರಿಯರ್ ಇದನವ ಅವಳು ಪುಡ್ಡ ಬರಗತಿ ಅದ್ದೇನೋ ನಹಾಯ ಬೆತ್ತ ನಿಕಂಗ್ ಹಿರವೆಲಾವಾಗಿ ಅವೇ ದೇವಾಲ್ ದೆನ್ ಇತರ ಮಹಾನ್ ಹಂಬುವೆನವಾಣಿ ಅಣಿತಗೆ ಹೆಮ್ಮೆ ಹೆಂಗ್ ವಹಿನ ದವಸ್ನೆ ನೇದ ಏತಗೋಟ ಗೆದರತಿಯಾಗ ಅನ್ನ ಮೋಣಿ ಮೇ ದವಸ್ನ ಮೊನಾದ ಧನ್ಯವಾದ ಅವ ಕಪೆ ಅಮ್ಮಲಾಗಿ ಕಾಲಿಂದಲ ಅಚ್ಚಲಾಗಿ ಕಾಲಿಂದಲಮ್ಮ ಅನಿವಾರ್ಯ ಕೆಸಕಟ ಇಟ ಪಾಸ್ ಉನ್ನಕಟ ಇಟ ಪಾಸ್ ಎಂಬ್ರಿಸಾವಕಟ ಹೆಂಗ ಪತ ವೇದನಾವಾಗ ತಿಯನವಾ ನಾಂಗ್ ಗೆದರ ಅನಿವಾರ್ಯ ತಿಯನ್ನೋ ಲಿಂಕ್ ಪಾಸ್ ಪಂಗುವ ತಮೈ ಮುಖದ ಬೆಲೆದ ಪೋಲಿ ಕೊಚ್ಚರವಾದ ಕ್ಯಾಲಿ ಪಾಸ್ ಪಂಗುವ ತಿಬುನ ತೇ ಹೆಮೇಕ ಕಟಂಬಡ ಗುಣಾತ್ಮಕ ಭಾವಿಯ ವೆಡಿಮ ಸಹ ಪಹಾಸುವತ್ ವಿಶ್ವಾಸ ತಿಯನ್ನೇ ಲಿಂಕ್ ಪಾಸ್ ಪಂಗುವೆ ತಮೈ ಹಿಂಗ ಏನು ಸಾಮ ತಮೈ ಸುವಿಶೇಷಿ ಪಾಸ್ ಪಂಗುವ ಕೇಳ ಅಪಿಕೆ ಅನ್ನ ದೆಂಗ ವಿಶೇಷ ಆಯುರ್ವೇದ ಪ್ರತ್ಯಕ್ಷ ಪಾಸ್ ಪಂಗುವೆ ಔಷಧ ಪಹಾಟ ಅಮತರವ ತವತ್ ಶಾಖ ಔಷಧ ತುನಾಕ್ಕೆ ಕತು ಕರಲ ತಮೈ ಸುವಿಶೇಷಿ ಲಿಂಕ್ ಪಾಸ್ ಪಂಗುವ ನಿಷ್ಪಾದನೆ ಕರಲ ತಿಯನ್ನೇ ಪ್ಯಾಕೆಟ್ಗೆ ಅತುಲೆ ಹೊಂದಿನ ಸೋದಾವಿ ಎಲ್ಲ ಸಕಸ್ಕರ ಅತಿ ಶಾಖ ಔಷಧವಲ್ಲ ಗುಣಾತ್ಮಕ ಭಾವೆ ಸಿಎಟ ಸಿಐ ಹರಿದ ಅನಿತಗೆ ತಮೈ ಮೇಕೋಯ್ ಕ್ಯಾಲಿ ಪಾಸ್ ಪಂಗುವ ಬಗ್ಗೆ ನಿಮೇ ನಿಮ್ಮನಟ ಹದಾಗನ್ನ ಪೊಳುವಾಂಗ್ ಹೆಂಗಟ ಅತ್ತಿತ ಕೂಡ ಪತ್ತಿಯಂಗ್ವೇನೋ ಅನ್ನಿಟ್ ಹಗ್ಗಲ್ಲನೇದ ಆಯುರ್ವೇದ ಡಿಪಾರ್ಟ್ಮೆಂಟ್ ಇಲ್ಲಿ ಆಪದಿಂಚಿಕಲ್ಲ ತಿನ್ನಿಸ ಆಟ ವಿಶ್ವಾಸ ಏನ ಭಯವೆನ್ನದೇ ಯಾಕೆ ಅನಿವಾರ್ಯ ಗೆದರ ಆ ಅನಿವಾರ್ಯ ಮತ್ತೆ ಯಾಗನ್ನೋಣ ಲಿಂಕ್ ಪಾಸ್ ಪಂಗು ತಮೈ ಮುಖದ ಕೆಸ ಕುನ ಕೆಮಿಟಿ ಸಾವ ಕೆದು ನಟ ಪಾಸ್ಸೆ ಅಪಿಟ ತೀನ ಕಮ ಸಹನೆ ತಮೈ ಲಿಂಕ್ ಪಾಸ್ ಪಂಗುವ ಕಿಯಲ ಕಿಯನ್ನೆ ಕೊತ್ತಮಲ್ಲಿ ಪತ್ಪಾಡಗಮ್ ಇಟ ಪಾಸ್ಸೆ ಕಟುವೆಲ್ ಬಾಟು ಇಂಗುರು ವೆನಿವೆಲ್ ಇಟ ಪಾಸ್ಸೆ ಗಂಭೀರ್ಯ ಸೇವಾಗಿ ಮೆಲ್ಲಬಾಟು ವಿಷ್ಣು ಕ್ರಾಂತಿಗೆ ನಾ ಔಷಧ ಬಾರ್ಗ ರಾಶಿಯ ಕೆಕೆಟ ಕೆತುಕಲ್ಲ ತಮೈ ಮೇ ಅತಿ ಸುವಿಶೇಷಿ ಪಾಸ್ ಪಂಗುವ ನಿರ್ಮಾಣ ಕರಳ ತಿಯನ್ನೆ ತಿಂಗೆನ್ಸ ಗೆದರ ಅನಿವಾರ್ಯ ಅರಂಗಿಲ್ಲ ತಿಯಾಗನ್ನ ಲಿಂಕ್ ಪಾಸ್ ಪಂಗುವ ಇಟ ಪಾಸ್ ಮಮ್ಮಿ ಮತಕ್ಕರನ್ನ ಹದನ್ನ ದಮ್ಮಿ ದವಸ್ಸು ಅಪಿ ಆಟ ಮತಕ್ಕರನ್ನ ದಯಾಕ್ ತಮೈ ಲಂಕಾ ಟೈಲ್ಸ್ ಯಾಕೆ ಅಲು ತಿಂಗ್ ಹದನ ಕೆನೆಕ್ಟ್ ನಮ್ಮ ಮೇಘ ಸಹನ್ನ ವೆದಗತ್ ಮುಖದ ಲಂಕಾ ಟೈಲ್ಸ್ ಮೇ ದವಸ್ಸು ಆವು ಹೋಯಾಗಿನ ಆಗಿನ ಅಗ್ರೇಟ್ ಏನವ ಎನ್ನೆ ನಿಕಮ್ಮನ ಮೇ ಲಂಕಾ ಟೈಲ್ಸ್ ವಿಶೇಷಜ್ಞ ಕಂಡಾಯ ಮತ್ತೆಕ್ ಓ ಅಲು ತಿಂಗ್ ಯಾಕೆ ಹದನ ಕೆನೆಕ್ ನಂಗ್ ಓ ಆಗಿಗೆದರ ಆಲಿಂದೇರ ನಿಧನ ಕಾಂಬರೇಟ್ ಇಟ ಪಾಸ್ ನಾನು ಕಾಂಬರೇಟ್ ಹರಿಯಟಮ ಗೆಲಪಿನ ನಿಯಮ ಟೈಲ್ ಬಾತ್ ಪ್ಯಾವುಪಾಂಗ ಸುವಿಶೇಷಿ ಮಿಲಕಡೆ ಗಣ್ಣ ನಂಗ್ ಓಡ ಲಂಕಾ ಟೈಲ್ಸ್ ತಮ ಅನ್ನ ತೀನಿ ತಿಂಗ್ ಎನ್ಸಾ ಉನ್ನ ವಿಶೇಷ ಮತಕ್ಕರನ್ನ ಓ ನಾಂಗ್ ಲಂಕಾ ಟೈಲ್ಸ್ ಮೊಬೈಲ್ ಶೋರೂಮ್ ಮೇಕ ಅರಗಿನ ಅದದವಸೇದಿ ಒಂದು ಉದಾಸನ ಕಾಲೇದಿ ಕಹಟಗಸ್ ದಿಗಿಲಿಯರ್ ತಮೈ ಅಪೇ ಕಂಡಾಯಮ ಎನ್ನೆ ಇವಾಗ ತಮೈ ಹವಸ್ ವೆನಕೋಟೆ ಹೊರ ಉಪದಾನಿ ಕಟ್ಟಿಯ ಲಾಸ್ತುವಿಲ್ಲ ಇನ್ನು ಲಂಕಾ ಟೈಲ್ಸ್ ಮೊಬೈಲ್ ಶೋರೂಮ್ ಮೇಕ ಅರಗಿನ ಕಟ್ಟಿಯಮೇನವ ಒಬೇ ನಗರಯಟ ತೇನ್ಸ ಮೇ ವಿಧಿಯಟ ಮೇ ಮಾಸೆ ಪುರಾವಟಮ ಲಂಕಾ ಟೈಲ್ಸ್ ಕಂಡಾಯಮ ಮೊಬೈಲ್ ಶೋರೂಮ್ ಅರಗಿನ ವಾಗಿ ನಗರಟ್ ಏನವ ಲಂಗಮ ಲೊಕೇಶನ್ ಗಿಟಗಿ ಇಲ್ಲ ವಾಟ ವಶದೇವಾಲ್ ಟಿಕ ಪಾಸು ಮಿಲಟ ಅರಗನ್ನ